ಪೇಸಾಚನಾನುಕೋ ಸೀಪೆ ಸಾಚ ಅಷ್ಟಪದಿ ಚರ್ಣ ಸಾತ್ ಸತ್ ಪ್ರಸನ್ಹಾರ ಪೂಜಾ ಸಾ ಸಾ ಸೇವದಾರ ದರ್ಶನ ಸಾತ್ ಸಾತ್ ಪೇಖನಹಾರ ನಾಮ ಸಾತ್ ಸಾತ್ಯಾವನಹಾರ ಆಪ ಸಾತ್ ಸಾ ಸಬಧಾರಿ ಅಪೇ ಗುಣ ಅಪೇ ಗುಣಕಾರಿ ಶಬ್ದ ಸಾತ್ ಸಾತ್ ಪ್ರಭಕ್ತ ಸುರತ ಸಾತ್ ಸಾತ್ ಜಾ ಸುಂತ ಭುಜನ ಹರ್ಗೋ ಸಾ ಸಬ ಹೋಯ ನಾನಕ ಸಾತ್ ಸಾತ್ ಪ್ರಭ ಸೋಯೇ ಸಾ ಸುರು ಹೃದಯ ಜನ ಮಾನ್ಯ ಕರ್ಣ ಕರಾಮ ದಿನ ಮೂಲ ಪಶಾನ್ಯ ಜಾಗೇ ಹೃದಯ ವಿಶ್ವಾಸ ಪ್ರಭಾಯ ತತ್ ಜ್ಞಾನ ಸ್ಮರ

ನಾನು ತುಮರಿ ಸರಣ್ ಪುರುಖ ಭಗವಾನ್ ಸರ್ಬ ಕುಂಠ ಮುಕ್ತ ಮೋಹಪಾಯ ಏಕ ನಿಮ ಹರಕೆ ಗುಣಗಾಯ ಅನಕ ರಾಜ ಭೋಗಬಡಿಯಾಯ ಹರಕೆ ನಾಮಕಿ ಕಥಾ ಮನ ಪಾಯ ಪವಭೋಜನ ಕಾ ಪರ ಸಂಗೀತ ರಸನಾ ಜಪತಿ ಹರ ಹರಣೀತ್ ಪರಿಸೋ ಕರ್ಣಿ ಸೋಭಾತನ ಮಂತ್ ಹೃದಯ ಬಸೆ ಪೂರ್ಣ ಗುರುಮಂತ ಸಾಸಂಗ ಪ್ರಭ ದೇಹೋ ನಿವಾ ಸರ್ವಸೂಖ ನಾನು ಪ್ರಗಾಸ ಲೋಕ.